0: ಅಂತ ಮಾಡ್ತಾರಂತ,
1: ವರದಲು ಭೂಕಂಪಾಲು ರಾಕುಂಡಾ ಮಾನವಂಟ,
0: ಎದು ಚೂಸಿನ ರಕ್ತಾಲೆ ಕಾಲು ಗಟ್ಟಿ ಪಾರು ನಂಟ.